0: ಸಿದ್ಧಿಶ್ಚ ಜಾಯತೆ ತೇನ ಕರ್ಮಣ ಮನೋಭಾವಾಂ ತಥಾ ಜ್ಞಾನಂ ಇಷ್ಟಭೋಗಾರ್ಥ ಯೋಜನಾತ್ ಪೂಜಾ ಶಬ್ದಾರ್ಥ ಏವಂ ಹಿ ವಿಸೃತೋ ಲೋಕವೇದಯೋಃ ನಿತ್ಯ ನೈಮಿತ್ತಿಕಂ ಕಾಲಾತ್ ಸದ್ಯಕಾಮ್ಯೇ ಸ್ವನುಷ್ಠಿತೆ ನಿತ್ಯಂ ಮಾಸಂ ಚ ಪಕ್ಷಂ ಚ ವರ್ಷಂ ಚೈವ ಯಥಾಕ್ರಮಂ ತತ್ತತ್ಕರ್ಮ ಫಲಪ್ರಾಪ್ತಿ ತಾದೃಗ್ ಪಾಪಕ್ಷಯಕ್ರಮಾತ್ ಮಹಾಗಣಪತೇ ಪೂಜಾ ಚತುರ್ಥ್ಯಾಂ ಕೃಷ್ಣಪಕ್ಷಕೇ ಪಕ್ಷಪಾಪಕ್ಷಯಕರಿ ಪಕ್ಷಭೋಗಫಲಪ್ರದ ಚೈತ್ರೇ ಚತುರ್ಥ್ಯಾಂ ಪೂಜಾ ಚ ಕೃತಾ ಮಾಸಫಲಪ್ರದ ವರ್ಷಭೋಗಪ್ರದ ಜ್ಞೇಯ ಕೃತಾ ವೈ ಸಿಂಹಭಾದ್ರಕೆ ಶ್ರಾವಣಾದಿತ್ಯವಾರೇ ಚ ಸಪ್ತಮ್ಯಾಂ ಹಸ್ತಭೇ ದಿನೆ ಮಾಘಶುಕ್ಲೇ ಚ ಸಪ್ತಮ್ಯಾಂ ಆದಿತ್ಯಯಜನಂ ಜರೇತ್ ಜ್ಯೇಷ್ಠಭಾದ್ರಕಸೌಮ್ಯೇ ಚ ದ್ವಾದಶ್ಯಾಂ ಶ್ರವಣರ್ಕ್ಷಕೆ ದ್ವಾದಶ್ಯಾಂ ವಿಷ್ಣುಯಜನಂ ಇಷ್ಟಸಂಪತ್ಕರಂ ವಿದುಃ ಶ್ರಾವಣೆ ವಿಷ್ಣುಯಜನಂ ಇಷ್ಟಾರೋಗ್ಯಪ್ರದಂ ಭವೇತ್ ಗವಾದೀನ್ ದ್ವಾದಶಾನರ್ಥಾನ್ ಸಾಂಗಾನ್ ದತ್ವಾತ್ ಯತ್ಫಲಂ ತತ್ಫಲಂ ಸಮವಾಪ್ನೋತಿ ದ್ವಾದಶ್ಯಾಂ ವಿಷ್ಣುತರ್ಪಣಾತ್ ದ್ವಾದಶ್ಯಾಂ ದ್ವಾದಶಾನ್ ವಿಪ್ರಾನ್ ವಿಷ್ಣೋ ದ್ವಾದಶನಾಮದಃ ಷೋಡಶೈರುಪಚಾರೈಶ್ಚ ಯಜೇತ್ ತತ್ಪ್ರೀತಿಮಾಪ್ನುಯಾತ್ ಏವಂ ಚ ಸರ್ವದೇವಾನಾಂ ತತ್ತದ್ವಾದಶನಾಮಕೈ ದ್ವಾದಶಬ್ರಹ್ಮಯಜನಂ ತತ್ತತ್ಪ್ರೀತಿಕರಂ ಭವೇತ್ ಕರ್ಕಟೇ ಸೋಮವಾರೇ ಚ ನವಮ್ಯಾ ಮೃಗಶೀರ್ಷಕೆ ಅಂಬಾಂ ಯಜೇದ್ ಭೂತಿಕಾಮಃ ಸರ್ವಭೋಗಫಲಪ್ರದಾಂ ಆಶ್ವಯುಕ್ ಶುಕ್ಲನವಮೀ ಸರ್ವಾಭೀಷ್ಟಫಲಪ್ರದಾಂ ಆದಿವಾರೇ ಚತುರ್ದಶ್ಯಾಂ ಕೃಷ್ಣಪಕ್ಷೇ ವಿಶೇಷತಃ ಆರ್ದ್ರಾಯಾಂ ಚ ಮಹಾರ್ದ್ರಾಯಾಂ ಶಿವಪೂಜಾ ವಿಶಿಷ್ಯತೆ ಮಾಘಕೃಷ್ಣಚತುರ್ದಶ್ಯಾಂ ಸರ್ವಾಭೀಷ್ಟಫಲಪ್ರದಾಂ ಆಯುಷ್ಕರೀ ಮೃತ್ಯುಹರಾಂ ಸರ್ವಸಿದ್ಧಿಕರೀ ನೃಣಾಂ ಜ್ಯೇಷ್ಠಮಾಸೇ ಮಹಾರ್ದ್ರಾಯಾಂ ಚತುರ್ದಶೀ ದಿನೇಪಿ ಚ ಮಾರ್ಗಶೀರ್ಷಾರ್ದ್ರಕಾಯಾಂ ವಾ ಷೋಡಶೈರುಪಚಾರಕೈಃ ತತ್ತನ್ಮೂರ್ತಿ ಶಿವಂ ಪೂಜ್ಯ ತಸ್ಯ ವೈ ಪಾದದರ್ಶನಂ ಶಿವಸ್ಯ ಯಜನಂ ಜ್ಞೇಯಂ ಭೋಗಮೋಕ್ಷಪ್ರದಂ ನೃಣಾಂ ವಾರಾದಿದೇವ ಯಜನಂ ಕಾರ್ತಿಕೇ ಹಿ ವಿಶಿಷ್ಯತೆ ಕಾರ್ತಿಕೇ ಮಾಸಿ ಸಂಗ್ರಾ ಸಂಪ್ರಾಪ್ತೆ ಸರ್ವಾನ್ ದೇವಾನ್ ಯಜೇದ್ಬುಧಃ ದಾನೇನ ತಪಸಾ ಹೋಮೈರ್ ಜಪೇನ ನಿಯಮೇನ ಚ ಷೋಡಶೈರ್ ಉಪಚಾರೈಶ್ಚ ಪ್ರತಿಮಾ ವಿಪ್ರಮಂತ್ರಕೈಃ ಬ್ರಾಹ್ಮಣಾನಾಂ ಭೋಜನೇನ ನಿಷ್ಕಾಮಾರ್ತಿಕರೋ ಭವೇತ್ ಕಾರ್ತಿಕೇ ದೇವ ಯಜನಂ ಸರ್ವಭೋಗಪ್ರದಂ ಭವೇತ್ ವ್ಯಾಧೀನಾಂ ಹರಣಂ ಚೈವ ಭವೇತ್ ಭೂತಗ್ರಹಕ್ಷಯಃ ಕಾರ್ತಿಕಾದಿತ್ಯವಾರೇಷು ನೃಣಾಂ ಆದಿತ್ಯಪೂಜನಾತ್ ತೈಲಕಾರ್ಷಾಸದಾನಾತ್ತು ಭವೇತ್ ಕುಷ್ಠಾದಿ ಸಂಶಯಃ ಹರೀದ ಕೀಮರೀಚೀನಾಂ ಹರೀತಕೀಮರೀಚೀನಾಂ ವಸ್ತ್ರಕ್ಷೀರಾದಿದಾನದಃ ಬ್ರಹ್ಮಪ್ರತಿಷ್ಠಯಾ ಚೈವ ಕ್ಷಯರೋಗಕ್ಷಯೋ ಭವೇತ್ ದೀಪ ಸರ್ಷಪದಾನಾಚ ಅಪಸ್ಮಾರಕ್ಷಯೋ ಭವೇತ್ ಕೃತ್ತಿಕಾ ಸೋಮವಾರೇಷು ಶಿವಸ್ಯ ಯಜನಂ ನೃಣಾಂ ಮಹಾದಾರಿದ್ರ್ಯಶಮನಂ ಸರ್ವಸಂಪತ್ಕರಂ ಭವೇತ್ ಗೃಹಕ್ಷೇತ್ರಾದಿದಾನಾಚ ಗೃಹೋಪಸ್ಕರಣಾದಿನಾಂ ಕೃತ್ತಿಕಾ ಭೌಮವಾರೇಷು ಸ್ಕಂದಸ್ಯ ಯಜನಾಂದೃಣಾಂ ದೀಪಘಂಟಾದಿದಾನಾದ್ವೈ ವಾಕ್ಸಿದ್ಧಿರ್ ಅಚಿರಾದ್ ಭವೇತ್ ಕೃತ್ತಿಕಾ ಸೌಮ್ಯವಾರೇಷು ವಿಷ್ಣೋರ್ವೈ ಯಜನಂ ನೃಣಾಂ ದಧ್ಯೋಧನಸ್ಯ ದಾನಂ ಚ ಸತ್ಸಂತಾನಕರಂ ಭವೇತ್ ಕೃತ್ತಿಕಾ ಗುರುವಾರೇಷು ಬ್ರಹ್ಮಣೋ ಯಜನಾಧನೈಃ ಮಧುಸ್ವರ್ಣಾಜ್ಯದಾನೇನ ಭೋಗವೃದ್ಧಿರ್ಭವೇಂದೃಣಾಂ ಕೃತ್ತಿಕಾ ಶುಕ್ರವಾರೇಷು ಗಜಗೋಮೇಡಯಾಜನಾದ್ ಗಂಧಪುಷ್ಪಾನ್ನದಾನೇನ ಭೋಗ್ಯವೃದ್ಧಿರ್ಭವೇಂದೃಣಾಂ ಬಂಧ್ಯಾ ಸುಪುತ್ರಂ ಲಭತೆ ಸ್ವರ್ಣರೌಪ್ಯಾದಿದಾನದ ಕೃತ್ತಿಕಾಶ ನಿವಾರೇಷು ದಿಕ್ಪಾಲಾನಾಂ ಚ ವಂದನಂ ದಿಗ್ಗಜಾನಾಂ ಚ ನಾಗಾನಾಂ ಸೇತುಪಾನಾಂ ಚ ಪೂಜನಂ ತ್ರಯಂಬಕಸ್ಯ ಚ ರುದ್ರಸ್ಯ ವಿಷ್ಣೋ ಪಾಪಹರಸ್ಯ ಚ ಜ್ಞಾನದಂ ಬ್ರಹ್ಮಣಶ್ಚೈವ ಧನ್ವಂತರ್ಯಶ್ವಿನೋಸ್ತಥಾ ರೋಗಾಪಮೃತ್ಯುಹರಣಂ ತತ್ಕಾಲವ್ಯಾಧಿಶಾಂತಿದಂ ಲವಣಾಯಾಸ ತೈಲಾನಾಂ ಮಾಷಾದೀನಾಂ ಚ ದಾನದಃ ತ್ರಿಕಟೋಫಲಗಂಧಾನಾಂ ಜಲಾದೀನಾಂ ಚ ದಾನದಃ ದ್ರವಾನಾಂ ಕವುನಾನಾಂ ಚ ಪ್ರಸ್ತೇನ ಫಲಮಾನತಃ ಸ್ವರ್ಗಪ್ರಾಪ್ತಿರ್ಧನುರ್ಮಾಸೆ ಯುಷಕ್ಕಾಲೇ ಚ ಪೂಜನಂ ಶಿವಾದೀನಾಂ ಚ ಸರ್ವೇಷಾಂ ಕ್ರಮಾದ್ವೈ ಸರ್ವಸಿದ್ಧಯೇ ಶಾಳ್ಯಣ್ಣಸ್ಯ ಹವಿಷ್ಯಸ್ಯ ನೈವೇದ್ಯಂ ಶಸ್ತಮುಚ್ಯತೆ ವಿಧಾನ್ನಸ್ಯ ನೈವೇದ್ಯಂ ಧನುರ್ಮಾಸೆ ವಿಶಿಷ್ಯತೆ ಮಾರ್ಗಶೀರ್ಷೇ ಅನ್ನದಸ್ಯೈವ ಸರ್ವಂ ಇಷ್ಟಫಲಂ ಭವೇತ್ ಪಾಪಕ್ಷಯಂ ಚೇಷ್ಟಸಿದ್ಧಿಂ ಚಾರೋಗ್ಯಂ ಧರ್ಮಮೇವ ಚ ಸಮ್ಯಗ್ವೇದ ಪರಿಜ್ಞಾನಂ ತದನುಷ್ಠಾನಮೇವ ಚ ಇಹಾಮೂತ್ರ ಮಹಾಭೋಗಾನಂದೇ ಯೋಗಂ ಚ ಶಾಶ್ವತಂ ವೇದಾಂತಜ್ಞಾನಸಿದ್ಧಿಂ ಚ ಮಾರ್ಗಶೀರ್ಷಾನ್ನದೋ ಭವೇತ್ ಮಾರ್ಗಶೀರ್ಷೇ ಶುಷಕ್ಕಾಲೇ ದಿನತ್ರಯಮಥಾಪಿ ವಾ ಯಜೇದ್ದೇವಾನ್ ಭೋಗಕಾಮೋ ನಾಧನುರ್ಮಾಸಿಕೋ ಭವೇತ್ ಯಾವತ್ ಸಂಗವಕಾಲಂ ತು ಧನುರ್ಮಾಸೋ ವಿಧೀಯತೆ ಧನುರ್ಮಾಸೇ ನಿರಾಹಾರೋ ಮಾಸ ಮಾತ್ರಂ ಜಿತೇಂದ್ರಿಯಃ आमध्यानम् जपेद् विप्रो गायत्रीम् वेदमातरम् पञ्चाक्षरादिकान् मन्त्रान् पश्चात् आसुप्तिकम् जपेद् ज्ञानम् लब्ध्वा च देहान्ते विप्रो मुक्तिमवाप्नुयात् अन्येषाम् नरनारीणाम् त्रिस्नानेन जपेन च सदा पञ्चाक्षरस्यैव विशुद्धम् ज्ञानमप्युत इष्टमन्त्रान् सदा जप्त्वा महापापक्षयम् लभेत् धनुर्मासे विशेषेण महानैवेद्यमाचरेत् शालितण्डुलभारेण मरीचप्रस्तकेन च गणनाद्वादशम् सर्वम् मध्वाजकुडवेन हि द्रोणयुक्तेन मुद्गेन द्वादश्यव्यञ्जनेन च द्वादशव्यञ्जनेन च घृतपक्वैरपूपैश्च मोदकैः शालिकादिभिः द्वादशैश्च दधिक्षीरै द्वादशप्रस्थकेन च नारिकेलफलादीनां तथा गणनया सह द्वादशक्रमुकैर्युक्तम् षत्त्रिंशत्पत्रकैर्युतम् कर्पूरखुरचूर्णेन पञ्चसौगन्धिकैर्युतम् ताम्बूलयुक्तम् तु यदा महानैवेद्यलक्षणम् महानैवेद्यमेतद्वै देवतार्पणपूर्वकम् वर्णानुक्रमपूर्वेण तद्भक्तेभ्यः प्रदापयेत् एवम् चौदननैवेद्याद्भूमौ राष्ट्रपतिर्भवेत् महानैवेद्यदानेन नरस्वर्गमवाप्नुयात् महानैवेद्यदानेन सहस्रेण द्विजर्षभाः सत्यलोकम् च तल्लोके पूर्णमायुरवाप्नुयात् सहस्राणाम् च त्रिंशत्या महानैवेद्यदानतः तदूर्ध्वलोकमाप्यैव न पुनर्जन्मभाग्भवेत् सहस्राणाम् च षत्रिंशज्जन्म नैवेद्यमीरितम् तावन्नैवेद्यदानम् तु महापूर्णम् तदुच्यते महापूर्णस्य नैवेद्यम् जन्म नैवेद्यमिष्यते जन्म नैवेद्यदानेन पुनर्जन्म न विद्यते ऊर्जे मासीदिने पुण्ये जन्म नैवेद्यमाचरेत् सङ्क्रान्तिपादजन्मर्क्ष पौर्णमास्यादिसंयुते अब्दजन्मदिने कुर्यात् जन्म नैवेद्यमुत्तमम् मासान्तरेषु जन्मर्क्ष पूर्णयोगदिनेऽपि च मेलने च शनैर्वापि तावत् साहस्रमाचरेत् जन्म नैवेद्यदानेन जन्मार्पणफलम् लभेत् जन्मार्पणा शिवः प्रीतः स्वसायुज्यम् ददाति इदम् सज्जन्म नैवेद्यम् शिवस्यैव प्रदापयेत् योनिलिङ्गस्वरूपेण शिवो जन्मनिरूपकः तस्माज्जन्मनिवृत्त्यर्थम् जन्मपूजा शिवस्य हि बिन्दुनादात्मकम् सर्वम् जगत्स्थावरजङ्गमम् बिन्दुःशक्तिः शिवो नादः शिवशक्त्यात्मकम् जगत् नादाधारमिदम् बिन्दु बिन्द्वाधारमिदम् जगत् जगदाधारम् भूतौ तु बिन्दुनादो व्यवस्थितौ बिन्दुनादयुतम् सर्वम् सकलीकरणम् भवेत् सकलीकरणाज्जन्म जगत्प्राप्नोत्यदंशकम् बिन्दुनादात्मकम् लिङ्गम् जगत्कारणमुच्यते बिन्दुर्देवी शिवो नादः शिवलिङ्गम् तु कथ्यते तस्माजन्मनिवृत्त्यर्थम् शिवलिङ्गम् प्रपूजयेत् माता देवी बिन्दुरूपा नादरूपः शिवः पिता पूजिताभ्याम् पितृभ्याम् तु परमानन्द एव हि परमानन्दलाभार्थम् शिवलिङ्गम् प्रपूजयेत् सा देवी जगताम् माता स शिवो जगतः पिता पित्रोः शुश्रूषके नित्यम् कृपाधिक्यम् हि वर्धते कृपयान्तर्गतैश्वर्यम् पूजकस्य ददाति हि तस्मात् अन्तर्गतानन्दलाभार्थम् मुनिपुङ्गवाः पितृमातृस्वरूपेण शिवलिङ्गम् प्रपूजयेत् भर्गः पुरुषरूपीः भर्गा प्रकृतिरुच्यते अव्यक्तान्तरभिष्टानम् गर्भः पुरुष उच्यते सुव्यक्तान्तरभिष्टानम् गर्भः प्रकृतिरुच्यते पुरुषस्वादिगर्भो हि गर्भवाञ्जनको यतः पुरुषात् प्रकृतौ युक्तम् प्रथमम् जन्म कथ्यते प्रकृतेर्व्यक्तताम् यातम् द्वितीयम् जन्म कथ्यते जन्मजन्तुर्मृत्युजन्म पुरुषात् प्रतिपद्यते अन्यतो भाव्यते अवश्यम् मायया जन्म कथ्यते जीर्यते जन्मकालाद्यस्तस्माज्जीव इति स्मृतः जन्यते तन्यते पाशैर्जीवशब्दार्थ एव हि जन्मपाचनवृत्त्यर्थम् जन्मलिङ्गम् प्रपूजयेत् भम् वृद्धि गच्छतीत्यर्थात् भगः प्रकृतिरुच्यते प्राकृते शब्दमात्राद्यैः प्राकृतेन्द्रियभोजनात् भगस्यदम् भोगविधि शब्दार्थो मुख्यतः श्रुतः मुख्यो भगस्तु प्रकृतिर्भगवान् शिव उच्यते भगवान् भोगदाता हि नान्यो भोगप्रदायकः भगस्वामी च भगवान् भर्ग इत्युच्यते बुधैः भगेन सहितम् लिङ्गम् भगम् लिङ्गेन संयुतम् इहामुत्र च भोगार्थम् नित्यभोगार्थमेव च भगवन्तम् महादेवम् शिवलिङ्गम् प्रपूजयेत् लोकप्रसविता सूर्यस्तच्चिह्नम् प्रसवाद्भवेत् लिङ्गे प्रसूतिकर्तारम् லிங்கினம் புருஷோ யஜேத் லிங்காத லிங்காட்டகமகம் சின்னம் லிங்கம் இத்யபிதீயதே லிங்கமர்த்தம் ஹி புருஷம் சிவம் கமயதீத்யதஹ சிவசக்தியோஷ்ச சின்னஸ்ய மேலனம் லிங்கமுச்சதே ஸ்வசின்ன பூஜனாத் ப்ரீதஸ் சின்ன காரியம் நவீயதே சின்ன காரியம் து ஜன்மாதீம் ஜன்மாத்யம் வினிவர்த்ததே ப்ராக்ருதை புருஷைச்சாபி பாஹ்யாம் தரசம்பவை ஷோடசை ரூபசாரைச்ச சிவலிங்கம் பிரபூஜயத் ஏவமாதித்ய வாரேஹி பூஜா ஜன்மநிவர்த்திகா ஆதிவாரே மகாலிங்கம் பிரணவேனைவ பூஜயேத் ஆதிவாரே பஞ்சகவ்யேத் அபிஷேகோ விசிஷ்யதே கோமயம் கோஜலம் க்ஷீரம் தத்யாஜ்யம் பஞ்சகவ்யகம் க்ஷீராத்யம் ச பிரதக்ச்சைவ மதுனா சேக்ஷுசாரகைஹி கவ்யக்ஷீரான நைவேத்யம் பிரணவேனைவ காரயேத் பிரணவம் த்வனிலிங்கம் து நாதலிங்கம் ஸ்வயம்புவஹ பிந்துலிங்கம் து யந்த்ரம் ஸ்யாத் மகாரம் து பிரதிஷ்டிதம் உகாரம் சரலிங்கம் ஸ்யாத் அகாரம் குரு விக்ரஹம் ஷட்லிங்க பூஜையா நித்யம் ஜீவன் முக்தோ ந சம்சயஹ சிவஸ்ய பக்த்யா பூஜா ஹி ஜன்ம முக்தி கரீந்திரணாம் ருத்ராக்ஷ தாரணாத் பாதம் அர்த்தம் வை பூதி தாரணாத் த்ரிபாதம் மந்திர ஜாப்யா ச பூஜையா பூர்ண பக்திமான் சிவலிங்கம் ச பக்தம் ச பூஜ்ய மோக்ஷம் லபே நர இமம் படதே த்யாயம் சுணுயாத் வாசமாஹித தஸ்யேவ சிவபக்திஶ்ச வர்ததே சுதுர்டா த்விஜாஹ இதி ஸ்ரீ சிவ மஹாபுராணே பிரதமாயாம் வித்யேஸ்வர சம்ஹிதாயாம் ஷோடசோத்யாய. ஓம்
1: ஓம் நம சிவாய.
2: யூ ஆர் லிசனிங் டு சைவம் டாட் ஆர்க் ரேடியோ, தி 24/7 ஸ்பிரிச்சுவல் சேனல் ஃப்ரம் சைவம் டாட் ஆர்க்.
1: ஓம் நம சிவாய்.

0: சிவாய. யூஆர் லிஸ்னிங் டு சைவம் டாட் ஆர்க் ரேடியோஸ் 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நம சிவாய.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர்க், யுவர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் ஏயர்கோன் கலிக்காம நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: குருபியோ நம. எல்ல மகனியர்களிகோ நமஸ்கார. ஈவக நானும் ஈ கலிக்காம நாயனார் யாரோ அவர சரித்திரையே நோனதன்ன சொல்ப தெளிச்சுக்கோ. சுந்தரமூர்த்தி நாயனாரவரு ಈ ಕಲಿಕಾಮನ್ ನಾಯರ ಬಗ್ಗೆ ಈ ರೀತಿ ಹೇಳಿದ್ದಾರೆ. ತಿರುತ್ತೊಂಡರ ತೋಗೈನಲ್ಲಿ ಏರ್ಕೋನ್ ಕಲಿಕಾಮನ್ ಅಡಿಯಾರ್ಕೊಂ ನಡಿಯೇನ್ ಅಂತ ಹೇಳಿದ್ದಾರೆ. ನಿಜಗುರು ಶಿವಯೋಗಿಯವರು ಏನು ಹೇಳ್ತಾರೆ ಅಂತಂದರೆ, ಶಿವನ ಮೆಲ್ಲಡಿ ನೋಯ ಲವಾನಿಯೊಳು ನಡೆಸುತ್ತಿದೆ, ತವೆ ಮುಳಿದು ನಂಬಿದೊಳು ನಂಬಿಯೊಳು ಸಂದ ಕಲಿಕಾಮನ ವಿರತಂ ಲೇಸು ಗೊಡಲೆನಗೆ ಅಂತ ನಿಜಗುಣ ಶಿವಯೋಗಿಯವರು ಹೇಳಿದ್ದಾರೆ. ಹರಿಹರ ಅವರು ಈ ರೀತಿ, ಪರಮ ಸ್ವತಂತ್ರಂ ಸಾಧ್ಯಂ ಗಿರಿಜಾವರ ನರರೆ ಹಂಪೆಯ ವಿರೂಪಾಕ್ಷಂ ಕರುಣಾಂಬೋ ನಿಧಿ ಮೆರೆದಂ ಧರೆಯೊಳು ಕಲಿಕಾಮ ದೇವರಂ ಜಿತಕಾಮಂ ಅಂತ ಹರಿಹರ ಅವರು ಹೇಳಿದ್ದಾರೆ. ಇವರು ಪೊನ್ನಿನಾಡು ಅನ್ನೋ ಪ್ರದೇಶದಲ್ಲಿ ದೇಶದಲ್ಲಿ ತಿರುಪೆರುಮಂಗಲಂ ಅನ್ನುವ ಊರಿನಲ್ಲಿ ಇರುವವರು ಇದ್ದವರು. ಇವರು ವೆಳ್ಳಾಳ ಜನಾಂಗಕ್ಕೆ ಸೇರಿದ ಮಹನೀಯರು, ಮಹಾಶಿವಭಕ್ತರು. ಅದರಲ್ಲೇನು ಸ್ವಲ್ಪವೂ ಸಂದೇಹವಿಲ್ಲ, ಶಿವಭಕ್ತರು, ಬಹಳ ಶಿವಭಕ್ತರು. ಇವರು ಇಯರ್ಕುಡಿ ಸಂತತಿ ಅಂತ ಇವರ ಸಂತತಿ ಹೆಸರು. ಮತ್ತು ಚೋಳರಾಜರಲ್ಲಿ ಇವರು ಸೇನಾಧಿಪತಿಯಾಗಿದ್ದರು. ಅಂದರೆ ಇವರ ವಂಶದವರಲ್ಲೇ ಆ ಚೋಳರಾಜರ ಇದರಲ್ಲಿ ತಲೆತಲೆಮಾರಿನಿಂದ ಸೇನಾಧಿಪತಿಗಳಾಗೇ ಇದ್ದವರು. ಇವರು ಸೇನಾಧಿಪತಿಗಳಾಗಿದ್ದವರು. ಅವರಿಗೆ ವಿಪರೀತವಾದ ಕೋಪ ಬರುತ್ತೆ. ಯಾರ ಮೇಲೆ? ಸುಂದರಮೂರ್ತಿ ಮೇಲೆ. ಎಂಥ ಸುಂದರಮೂರ್ತಿ ಇವನು! ಈಶ್ವರನ ಏನಂತ ತಿಳ್ಕೊಂಡಿದ್ದಾರೆ? ಒಳ್ಳೆ ಸ್ವಂತ ಮನೆ ಕೆಲಸ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲೋ ಹೋದರು, ಇನ್ನೊಬ್ಬರನ್ನು ಯಾರೋ ಮದುವೆ ಮಾಡಿಕೊಂಡ್ರು, ಸಂಗಲಿ ಯಾರನ್ನ ಎರಡು ಕಳ್ಕೊಂಡ್ರು. ಆಮೇಲೆ ಕಣ್ಣುಗಳು ಒಂದಾದ್ಮೇಲೆ ಒಂದು ಬಂತು. ಇವಾಗ ಪರವಯಾರನ್ನು ಮನೆ ಜಗಳ ತೀರಿಸ್ಕೊಳ್ಳೋದಕ್ಕೆ ಈಶ್ವರನನ್ನು ದೂತನಾಗಿ ಕಳಿಸ್ತಾ ಇದ್ದಾರಲ್ಲ, ಇವ್ರಿಗೇನು ಸ್ವಲ್ಪನಾದರೂ ತಿಳುವಳಿಕೆ ಇದೆಯೇ? ಪರಮೇಶ್ವರ ಯಾರು? ಆತನನ್ನು ಉಪಯೋಗಿಸೋದ್ರೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಟ್ಟಿದೆ ಈ ಕಲಿಕಾಮನಾಯನವ್ರಿಗೆ. ಈ ಕಲಿಕಾಮನಾಯನ ಏನು ಮಾಡಿದ್ರು? ಇನ್ಮೇಲೆ ಆತನನ್ನು ನೋಡಬಾರ್ದು, ಸುಂದರಮೂರ್ತಿಯನ್ನು ನೋಡಬಾರ್ದು, ಒಂಥರ ದ್ವೇಷ ಬಂದುಬಿಟ್ಟಿದೆ ಅವರಿಗೆ. ಸುಂದರಮೂರ್ತಿ ಬೇರೆ. ಈ ವಿಷಯ ಸುಂದರಮೂರ್ತಿಗೆ ತಿಳಿತು. ಅಯ್ಯಯ್ಯೋ, ಒಳ್ಳೆ ಅವರು ಕೂಡ ದೊಡ್ಡ ನಾಯನಾರೇ ಆಯ್ತಲ್ಲ, ಅವರನ್ನು ನಾನು ನೋಡಿದ್ರೆ ಹೇಗೆ ಅಂತ ಈಶ್ವರನಲ್ಲಿ ಮೊರೆ ಹೋಗ್ತಾರೆ. ಆಗ ಪರಮೇಶ್ವರ ಹೇಳ್ತಾನೆ, ನೀನು ಏನಿಲ್ಲ, ಹೋಗಿ ನೋಡು, ಏನಾಗೋದಿಲ್ಲ, ನಾನೆಲ್ಲ ಸರಿ ಮಾಡ್ತೀನಿ. ಆತನಿಗೆ ಒಳ್ಳೆ ಹೊಟ್ಟೆ ನೋವು ಬರೋ ಥರ ಮಾಡ್ತೀನಿ, ನಿನ್ನ ಕೈಲಿ ವಿಭೂತಿ ಕೊಟ್ಟು ಕಳಿಸ್ತೀನಿ, ನೀನು ವಿಭೂತಿಯನ್ನು ಆತನ ಹೊಟ್ಟೆಯಲ್ಲಿ ಸವರಿದರೆ ಅವರಿಗೆ ಗುಣವಾಗ್ಬಿಡುತ್ತೆ, ಅದರಿಂದ ನೀನು ಅವರನ್ನೇನು ಏನು ಸಂಕೋಚ ಪಟ್ಕೊಳ, ಹೋಗು ಪರವಾಗಿಲ್ಲ ಅಂತ ಕಳಿಸ್ತಾರೆ. ಸರಿ, ಇವರಿಗೆ ವಿಪರೀತ ಕೋಪ ಬಂದುಬಿಟ್ಟಿದೆ, ಆತನ ನೋಡಲೇಬಾರ್ದು, ಸುಂದರಮೂರ್ತಿಯನ್ನು ನೋಡಬಾರ್ದು. ಇಂಥವನ ಇವನು ಶಿವನ ಶಿವನ ಭಕ್ತನೇ ಇವನು, ಅಲ್ಲ ನೀವನ್ನು ನೋಡಬಾರ್ದು ಅಂತ ಹೇಳುವಾಗ ಪರಮೇಶ್ವರನ ಅನುಗ್ರಹ ಪಡೆದು ಅವರು ಇವನು ನೋಡೋಕ್ಕೆ ಸುಂದರಮೂರ್ತಿ ನಾಯನವರು ವಿಭೂತಿ ತಗೊಂಡು ಬರ್ತಾ ಇದ್ದಾರೆ. ಸುಂದರಮೂರ್ತಿ ನಾಯನವರು ತಮ್ಮನ್ನು ನೋಡೋಕ್ಕೆ ಬರ್ತಾ ಇದ್ದಾರೆ ಅನ್ನೋ ವಿಷಯ ಕಲಿಕಾಮನವರಿಗೆ ಗೊತ್ತಾಯಿತು. ಅವರನ್ನು ನೋಡೋಕ್ಕೆ ಖಂಡಿತವಾಗಿ ಇಷ್ಟವಿಲ್ಲ. ಅಷ್ಟರಲ್ಲಿ ಏನಾಗಿದೆ, ಅವರು ಬರ್ತಾ ಇದೆ, ಅವ್ರನ್ನ ಸಮಾಚಾರ ಗೊತ್ತಾಗ್ತಾ ಇದೆ. ಶಿವನ ಲೀಲೆಯಿಂದ ಇವರಿಗೆ ತಡೆಯಲಾರದ ಉದರ ಶೂಲೆ, ಹೊಟ್ಟೆನೋವು ವಿಪರೀತವಾಗಿ ಶುರು ಆಯಿತು. ಅಯ್ಯಯ್ಯೋ, ಈ ಥರ ಹೊಟ್ಟೆನೋವು ಬೇರೆ ಶುರು ಆಗ್ತಾ ಇದೆಯಲ್ಲ, ಆತ ಬೇರೆ ಬರ್ತಾ ಇದ್ದಾನಲ್ಲ ಅಂತ ಹೇಳಿ ಹೊಟ್ಟೆನೋವು ಅನುಭವಿಸ್ತಾ ಇದ್ದಾರೆ. ಆದರೆ ಒಂದೇ ತೀರ್ಮಾನ, ಆತನನ್ನು ನೋಡಲೇಬಾರದು, ಅವನು ಶಿವನ ಭಕ್ತರಲ್ಲ ಅನ್ನೋ ಥರ ಇದ್ದಾರೆ. ಆಮೇಲೆ ಆ ಥರ ಇರಬೇಕಾದ್ರೆ ಅವರು ಇವರ ಊರಿನ ಎಲ್ಲೆಗೆ ಬಂದಾಗ ಇವರ ಮನೆ ಹತ್ರ ಬಂದುಬಿಟ್ಟಿದ್ದಾರೆ, ಗೊತ್ತಾಗೋಯಿತು ಸಮಾಚಾರ ಬಂದುಬಿಟ್ಟಿದ್ದಾರೆ ಅಂತ. ಏನು ಮಾಡಿದ್ರು? ಹೊಟ್ಟೆನೋವು ಇದ್ದರೂ ಪರವಾಗಿಲ್ಲ ನನಗೆ, ಹೊಟ್ಟೆ ಇದ್ದರೆ ನೋವು ಬರುತ್ತಲ್ವಾ, ಹೊಟ್ಟೆನೇ ಬೇಕಾಗಿಲ್ಲ, ಆದ್ರೆ ನನ್ನ ಮಾತ್ರ ನಾನು ನೋಡೋದಿಲ್ಲ ಅಂತ ಏನು ಹೇಳಿದ್ರು? ಅಷ್ಟು ದೃಢವಾದ ಒಂದು ದ್ವೇಷ ಸುಂದರಮೂರ್ತಿಯನ್ನು ಕಂಡ್ರೆ. ಹೊಟ್ಟೆ ನೋವು ಇದ್ದರೂ ಪರವಾಗಿಲ್ಲ, ಹೊಟ್ಟೆ ಇದ್ದರೆ ತಾನೇ ನೋವು ಬರುತ್ತೆ, ಬೇಕಾಗಿಲ್ಲ ಅಂತ ಹೇಳಿ ಅವರು ಮನೆ ಹತ್ತಿರ ಬರ್ತಾ ಇರುವಾಗಲೇ ಕತ್ತಿಯಿಂದ ತಮ್ಮ ಹೊಟ್ಟೆಯನ್ನು ಸೀಳ್ಕೊಂಡು ಪ್ರಾಣ ತ್ಯಾಗ ಮಾಡಿ ರಕ್ತದ ಮಣುವಿನಲ್ಲಿ ಬಿದ್ದುಬಿಟ್ರು ಕಲಿಕಾಮನಾಯನಾರು. ಅಂದರೆ ಅವರನ್ನು ನೋಡಲೇ ಕೂಡದು ಅಂತ. ಈ ಕಡೆ ಏನಾಯಿತು, ಸುಂದರಮೂರ್ತಿ ನಾಯನ ಅವರು ಮನೆ ಹತ್ರನೇ ಬಂದುಬಿಟ್ರು. ಮನೆ ಹತ್ರ ಬಂದರೆ ಆಕೆ ಕಲಿಕಾಮನಾಯನವರವರ ಹೆಂಡತಿ ಏನು ಮಾಡಿದ್ದಾರೆ, ಅಷ್ಟೊಳಗೆ ಆ ಪತಿಯ ದೇಹವನ್ನು ಬೇರೆ ಕಡೆ ಎಲ್ಲೋ ಸಾಗಿಸಿಬಿಟ್ಟು ಮನೆಯನ್ನೆಲ್ಲ ಶುದ್ಧ ಮಾಡಿ, ಈ ಶಿವಾಚಾರ್ಯರು ಬರ್ತಾ ಇದ್ದಾರಲ್ಲ ಶಿವಶರ ಸುಂದರಮೂರ್ತಿ ಅಂತಂದರೆ ಸಾಮಾನ್ಯದವರೇ, ಅವ್ರ ಗಂಡನಿಗೂ ಅವ್ರಿಗೂ ಏನಾದರೂ ಇರಲಿ, ಆದರೆ ಅವ್ರು ಬಂದರೆ ಸರಿಯಾಗಿ ಅವರನ್ನು ಸ್ವಾಗತಿಸಿ ಮರ್ಯಾದೆಯಿಂದ ಸ್ವಾಗತಿಸಬೇಕು ಅಂತ ಹೇಳಿಬಿಟ್ಟು ಬೇಕಾದ ಏರ್ಪಾಡೆಲ್ಲ ಮಾಡಿ ಮನೆಯೆಲ್ಲ ಶುದ್ಧಗೊಳಿಸಿ ಎಲ್ಲ ಮಾಡಿ ಪೂರ್ಣ ಕುಂಭದಿಂದ ಸ್ವಾಗತಿಸೋಕ್ಕೆ ತಯಾರಾಗಿದ್ದಾರೆ. ಬೇರೆಯವರು ಬಂದು ಇವರನ್ನು ಸ್ವಾಗತಿಸ್ತಾರೆ ಮನೆಯಲ್ಲಿ, ಆಕೆ ಸ್ವಾಗತಿಸುವುದಿಲ್ಲ. ಸರಿ, ಇವರು ಬರ್ತಾರೆ, ಬಂದುಬಿಟ್ಟು ತಕ್ಷಣವೇ ಒಳಕ್ಕೆ ಬರ್ತಾರೆ, ಏರ್ಪಾಡೆಲ್ಲ ನೋಡಿ ಸರಿ ಸರಿ ಎಲ್ಲ ಸರಿಯಾಗಿದೆ ಅಂತ ಹೇಳಿಬಿಟ್ಟು ಎಲ್ಲಿ ಕಲಿಕಾಮನಾಯನಾರು ಎಲ್ಲಿ ನಾನು ನೋಡಬೇಕು ಅವರು ಅಂತ ಹೇಳ್ತಾರೆ. ಆಗ ಹೆಂಡತಿ ಹೇಳ್ತಾರೆ, ಇಲ್ಲ ಅವರಿಗೆ ಮೈ ಹುಷಾರಿಲ್ಲ, ಈಗ ಅವ್ರನ್ನ ನೋಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ಹಾಗೆಲ್ಲ ಆಗೋದಿಲ್ಲ, ನಾನು ಖಂಡಿತವಾಗಿ ನೋಡಲೇಬೇಕು ಅಂತ ಮನೆ ಒಳಗೆ ನುಗ್ಗಿಬಿಡ್ತಾರೆ. ನುಗ್ಗಿಬಿಟ್ಟು ಒಂದೊಂದಾಗಿ ಕೊಠಡಿಯನ್ನು ನೋಡಿದ್ರೆ ಒಂದು ಕೊಠಡಿಯಲ್ಲಿ ಅವರು ರಕ್ತದ ಮಡುವಿನಲ್ಲಿ ಪ್ರಾಣ ತ್ಯಾಗ ಮಾಡಿಕೊಂಡು ಬಿದ್ದುಬಿಟ್ಟಿದ್ದಾರೆ. ನೋಡಿ ಇವರಿಗೆ ಬಹಳ ಸಂಕಟವಾಯಿತು, ಬಹಳ ಬಹಳ ಸಂಕಟವಾಯಿತು. ನನ್ನಿಂದಾಗಿ ಇನ್ನೊಬ್ಬ ಶಿವಶರಣರು ಹೀಗೆ ಪ್ರಾಣ ತ್ಯಾಗ ಮಾಡಬೇಕಾಯ್ತಲ್ಲ ಅಂತ ಸುಂದರಮೂರ್ತಿ ಅವರ ಮನಸ್ಸಿಗೆ ತಡೆಯಲಾರದ ತಾಪ ಉಂಟಾಯಿತು. ನನ್ನಿಂದ ಈತ ಪ್ರಾಣ ಬಿಟ್ಟನಲ್ಲ, ಅಯ್ಯೋ ಹೀಗಾಯ್ತಲ್ಲ ಅಂತ ಹೇಳಿಬಿಟ್ರು. ಇನ್ನು ನಾನು ತಾನೇ ಯಾಕೆ ಬದುಕಿರಬೇಕು, ಇವರೇ ಸತ್ತೋದ ಮೇಲೆ, ನನ್ನಿಂದ ಸತ್ತೋದ ಮೇಲೆ ಇವರು ನಾನು ಯಾಕೆ ಬದುಕಿರಲಿ ಅಂತ ಹೇಳಿಬಿಟ್ಟು ತಮ್ಮವರೆಯಿಂದ ಕತ್ತಿಯನ್ನು ಸಗದು ಕತ್ತಿನ ಕತ್ತಿಗೆ ಕತ್ತಿ ಹಾಕ್ಕೊಳ್ತಾರೆ. ಆಗ ಪರಮೇಶ್ವರನ ಏನು ಮಾಡ್ತಾನೆ, ಅಪ್ಪ ಇಲ್ಲಿ ಸುಮ್ಮನೆ ಇಲ್ಲಿ ಸ್ವಲ್ಪ ಅಂತ ಹೇಳಿಬಿಟ್ಟು ಪ್ರತ್ಯಕ್ಷನಾಗಿ ಇಬ್ಬರನ್ನು ತಡೆದು ಕಲಿಕಾಮನಾಯನವರಿಗೆ ಅವಾಗೆ ಪ್ರಾಣ ಬಂದುಬಿಟ್ಟಿರುತ್ತೆ. ಪ್ರಾಣ ಬಂದು ಅವರು ಎದ್ದಾಯಿತು. ಎದ್ದಾದಮೇಲೆ ವಾಹಾ ಎಂಥ ಆಶ್ಚರ್ಯ, ಒಬ್ರಿಗೊಬ್ಬರು ಆನಂದದಿಂದ ತಬ್ಬಿಕೊಂಡರು ಮತ್ತು ಆಲಿಂಗನ ಮಾಡಿಕೊಂಡ್ರು. ಈ ರೀತಿ ಈ ಸಂಭವ ಮುಕ್ತಾಯವಾಗುತ್ತೆ, ಎಲ್ಲವೂ ಸಂತೋಷದಿಂದ. ಆಮೇಲೆ ಅವರು ಇಬ್ಬರೂ ಕೂಡ ಬಹಳ ಸ್ನೇಹದಿಂದ ಒಬ್ರಿಗೊಬ್ಬರು ತಬ್ಬಿಕೊಂಡು ಆನಂದವಾಗಿರ್ತಾರೆ. ಇಲ್ಲಿಗೆ ಈ ದಿವಸದ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.
0: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.
3: Dear listeners of Shaivam.org, the following is Shukla Yajurvedam, Karmashaka, Adhyayam 23.
4: Atha Trayo Vimsho Dhyayaha Om Imam Me Varuna Shrudhi Hava Madhyaja Mrulaya Vama Vasyuraja Geb ತತ್ವಾ ಆಯಾಮಿ ಬ್ರಹ್ಮಾಣ ವಂದಮಾನಸ್ತದಾಶಾಸ್ತೇ ಯಜಮಾನೋ ಹವಿರ್ಭೀಹಿ ಅಹೇಳಮಾನೋ ವರುಣೇಹ ಬೋಧ್ಯುರುಷಜ್ಞೇ ಸಮಾನ ಆಯುಃ ಪ್ರಮೋಷೀಹಿ ತ್ವನ್ನೋ ಅಗ್ನೇ ವರುಣಸ್ಯ ವಿದ್ವಾನ್ ದೇವಸ್ಯ ಹೇಳೋ ಅವಾಯಾಸಿ ಸಿಷ್ಠಾಃ ಯಜಿಷ್ಠೋ ವನ್ಹೀತಮಶೋಷೂಜಾನೋ ವಿಶ್ವಾದ್ವೇಷಾಗ್ನೇಸಿ ಪ್ರಮೋ ಮುಗ್ಧ್ಯಸ್ಮತೆ ತತ್ವನ್ನೋ ಅಗ್ನೇ ವಮೋ ಭಾವೋತಿ ನೇದಿಷ್ಠೋ ಅಸ್ಯಾ ಉಷಸೋ ವ್ಯುಷ್ಟೌ ಅವಾಯಕ್ಷ್ವನೋ ವರುಣಗ್ನೇರರಾಣೋ ವೀಹಿ ಮೃಳೀಗಗ್ನೇ ಸುಹವೋ ನ ಏಧಿ ಮಹೀಮೂಷು ಮಾತರಗ್ನೇ ಸುವ್ರತನಾಮೃತಸ್ಯ ಪತ್ನೀಮವಾಸೇ ಹುವೇಮ ತು ವಿಕ್ಷತ್

0: ಚಾಶಾಸ್ವಾಚ ಗುರಸ್ವೇಷಿತಶ್ಚಾಹೋತರಸಿ ಭದ್ರವಾಚ್ಯಾ ಯಪ್ರೇಷಿತೋ ಮಾನುಷ ಸೂಕ್ತವಾಕಾಯ ಸೂಕ್ತಾಬ್ರೂಹಿ ಇತಿ ತ್ರಯೋವಿಂಶೋಧ್ಯಾಯಃ.
1: ಓಂ
2: ಓಂ ನಮಃ ಶಿವಾಯ. ಯು ಆರ್ ಲಿಸನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, the 24/7 spiritual channel from shivam.org.
3: Om Namah Shivaya.

ಯುಧಿಷ್ಠಿರ ಸೇಸ್, ಓ ಸನ್ ಆಫ್ ಗಂಗಾ, ಗಂಗಾಪುತ್ರ ಇಸ್ ಭೀಷ್ಮ, ಓ ಗಂಗಾಪುತ್ರ ಭೀಷ್ಮ, ಪ್ಲೀಸ್ ಡಿಸ್ಕ್ರೈಬ್ ದ ಗ್ಲೋರೀಸ್ ಆಫ್ ಮಹೇಶ್ವರ, ಹೂ ಇಸ್ ದ ಲಾರ್ಡ್ ಆಫ್ ದ ಯೂನಿವರ್ಸ್ ಅಂಡ್ ಹೂ ಇಸ್ ಆಲ್ಸೋ ಕಾಲ್ಡ್ ಆಸ್ ಈಶ್ವರ, ಈಶಾನ, ಶಂಭು, ಬಬ್ರು. ಬಬ್ರು ಮೀನ್ಸ್ ವಾಸ್ಟ್. ಹಿ ಇಸ್ ಪರ್ವೇಡಿಂಗ್ ದ ಎಂಟೈರ್ ಯೂನಿವರ್ಸ್. ಹಿ ಇಸ್ ಹ್ಯಾವಿಂಗ್ ದ ಯೂನಿವರ್ಸ್ ಫಾರ್ ಹಿಸ್ ಓನ್ ಫಾರ್ಮ್. ಇನ್ ಲಘುನ್ಯಾಸಂ ದರ್ ಇಸ್ ಅ ಪ್ಲೇಸ್, ಬ್ರಹ್ಮಾಂಡ ವ್ಯಾಪ್ತ ದೇಹ, ಬ್ರಹ್ಮಾಂಡ ವ್ಯಾಪ್ತ ದೇಹ. ದ ಎಂಟೈರ್ ಯೂನಿವರ್ಸ್ ಇಸ್ ಹಿಸ್ ಬಾಡಿ ಅಂಡ್ ಹಿ ಹ್ಯಾಸ್ ಹಿ ಇಸ್ ಪರ್ವೇಡಿಂಗ್ ದ ಎಂಟೈರ್ ಯೂನಿವರ್ಸ್ and who is also the lord of the demigods and also the danavas, devatas and danavas. He is the lord of all of them and he is self created, swayambhu. He is the origin of everything, sarva karana karanam. So please tell about the glories of Mahadeva, oh ganga putra bhishma. And bhishma replies, bhishma uvacha ಅಶಕ್ತೋಹ ಗುಣಾನ್ ವಕ್ತು ಮಹಾದೇವಸ್ಯ ಧೀಮತಃ ಯೋ ಹಿ ಸರ್ವಗತೋ ದೇವೋ ನ ಚ ಸರ್ವತ್ರ ದೃಶ್ಯ.

ಸಮುಪಾಸತೆ. ಹಿ ಸೇಸ್, ಓ ಯುಧಿಷ್ಠಿರ, ಐ ಆಮ್ ಇನ್ಕೇಪಬಲ್, ಐ ಆಮ್ ಇನ್ಕಾಂಪಿಟೆಂಟ್ ಟು ರಿಸೈಟ್ ದ ಗ್ಲೋರೀಸ್ ಆಫ್ ಲಾರ್ಡ್ ಶಿವ. ಐ ಡೋಂಟ್ ಹ್ಯಾವ್ ದಟ್ ಕೇಪಬಿಲಿಟಿ. ನೋವಾ ವೇದತ್ವಾಂ ಈಶ ಸಾಕ್ಷಾತ್ ವಿವೇದ, ನೋವಾ ವಿಷ್ಣುರ್ನೋ ವಿದಾತ ಕಿಲಸ್ಯ. ವಿಶ್ವಾನರ ಮಹರ್ಷಿ ಸೇಸ್ ಇನ್ ಅಭಿಲಾಷ ಅಷ್ಟಕಂ, ಈವನ್ ದ ವೇದಾಸ್ ಬ್ರಹ್ಮ ವಿಷ್ಣು ಕೆನಾಟ್ ಅಂಡರ್ಸ್ಟ್ಯಾಂಡ್ ಲಾರ್ಡ್ ಶಿವ. ಅಂಡ್ ವ್ಯಾಸ ಆಲ್ಸೋ ಸೇಸ್ ದ ಸೇಮ್ ಥಿಂಗ್ ಇನ್ ಹಿಸ್ ವ್ಯಾಸ ಅಷ್ಟಕಂ. ಎಂ ವೈ ವೇದೋ ವೇದನೋ ನೈವ ವಿಷ್ಣುರ್ನೋ ವಾ ವೇದಾನೋ ಮನೋ ನೈವ ವಾಣಿ, ತಂ ದೇವೇಶಂ ಮಾದೃಶ ಕೋಲ್ಪಮೇದ ಯಾತಾತ್ಮ್ಯಾದ್ವೈ ವೇತ್ಯಹೋ ವಿಶ್ವನಾಥಂ. ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಿಶ್ವನಾಥ, ದ ಲಾರ್ಡ್ ಆಫ್ ದ ಯೂನಿವರ್ಸ್? ಈವನ್ ದ ವೇದಾಸ್ ಅಂಡ್ ಬ್ರಹ್ಮ ವಿದಾತ ಅಂಡ್ ವಿಷ್ಣು ಕೆನಾಟ್ ಅಂಡರ್ಸ್ಟ್ಯಾಂಡ್ ಹಿಮ್. ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್? ಸೊ ದಟ್ಸ್ ವಾಟ್ ಭೀಷ್ಮ ಆಲ್ಸೋ ಸೇಸ್, ಐ ಆಮ್ ಇನ್ಕೇಪಬಲ್, ಐ ಆಮ್ ಇನ್ಕಾಂಪಿಟೆಂಟ್ ಟು ರಿಸೈಟ್ ದ ಗ್ಲೋರೀಸ್ ಆಫ್ ಲಾರ್ಡ್ ಶಿವ, ಹೂ ಇಸ್ ಆಮ್ನಿಪೊಟೆಂಟ್, ಆಮ್ನಿಸಿಯಂಟ್ ಅಂಡ್ ಆಮ್ನಿಪ್ರೆಸೆಂಟ್. ಹಿ ಪರ್ವೇಡ್ಸ್ ದ ಎಂಟೈರ್ ಯೂನಿವರ್ಸ್. ಬ್ರಹ್ಮ ವಿಷ್ಣು ಸುರೇಶಾನಾಂ ಸೃಷ್ಟಾ ಚ ಪ್ರಭುರೇವ ಚ. He is the Lord of Brahma, Vishnu and all the other small devatas. Agni, Indra, Vayu, Kubera, Yama and Brahma and Vishnu. He is the Lord, Prabhu Revacha, Prabhu. Very important word which comes in the Upanishads for Lord Shiva. Trinetram, Trigunadaram, Trayanam, Janakam, Prabhu. Smaran Namashiva Yeti, Lalate, Tat, Tripundrakam. Prakajabala Upanishad says, Trinetram, he is three-eyed. Trigunadaram, all the three gunas, the sattva, rajas and tamo guna, he appears from him. But he is beyond the three modes of material nature. He is also shuddha sattva, trigunadaram, trayanam, janakam, prabhum. He gave birth to three personalities, Brahma, Narayana and Rudra. Mahadeva is the creator of Brahma, Narayana and Rudra. That's why it says trayanam, janakam, prabhum. He is the Lord. ಬೃಹಜ್ಜಾಬಾಲ ಉಪನಿಷತ್. ಸ್ಮರಣ್ ನಮ ಶಿವಾಯೇತಿ, ದಟ್ ಪರ್ಸನಾಲಿಟಿ ಹೂ ಇಸ್ ಬಿಯಾಂಡ್ ದ ತ್ರೀ ಗುಣಾಸ್, ಹೂ ಗೇವ್ ಬರ್ತ್ ಟು ದ ತ್ರೀ ಪರ್ಸನಾಲಿಟೀಸ್ ಬ್ರಹ್ಮ ನಾರಾಯಣ ಅಂಡ್ ರುದ್ರ. ಸ್ಮರಣ್, ಮೆಡಿಟೇಟ್ ಆನ್ ಹಿಮ್. ನಮ ಶಿವಾಯೇತಿ, ಚಾಂಟಿಂಗ್ ದ ಪಂಚಾಕ್ಷರ. ಲಲಾಟೆ ತತ್ ತ್ರಿಪುಂದ್ರಕಂ, ಬೈ ಡೂಯಿಂಗ್ ದಿಸ್ ಅಪ್ಲೈ ದ ತ್ರಿಪುಂದ್ರ ಆನ್ ದ ಫೋರ್ ಹೆಡ್. ಬೃಹಜ್ಜಾಬಾಲ ಉಪನಿಷತ್ ಸೇಸ್, ಸೊ ಪ್ರಭು ಇಸ್ ದ ವರ್ಡ್ ದಟ್ ಇಸ್ ಯೂಸ್ ದರ್. ಉಮಾ ಸಹಾಯಂ ಪರಮೇಶ್ವರಂ ಪ್ರಭುಂ, ತ್ರಿಲೋಚನಂ ನೀಲಕಂಠಂ ಪ್ರಶಾಂತಂ ಜ್ಞಾತ್ವಾ ಮುನುರ್ಗಚ್ಚತಿ ಭೂತಯೋನಂ ಸಮಸ್ತ ಸಾಕ್ಷ್ಯಂ ತಮಸಕ್ ಪರಸ್ತಾತ್. ಕೈವಲ್ಯ ಉಪನಿಷತ್, ಅಗೇನ್ ದ ಪ್ರಭು ವರ್ಡ್ ಇಸ್ ಯೂಸ್ಡ್. ಮಹಾನ್ ಪ್ರಭುರ್ವೈ ಇಟ್ಸ್ ಯೂಸ್. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಸರ್ವಸ್ಯ ಪ್ರಭುಮೀಶಾನಂ ಸರ್ವಸ್ಯ ಶರಣಂ ಸುಕೃತ್. ಥರ್ಡ್ ಚಾಪ್ಟರ್ 17th ವರ್ಸ್, ಶ್ವೇತಾಶ್ವತರ ಉಪನಿಷತ್. ಸರ್ವಸ್ಯ ಪ್ರಭುಂ ಈಶಾನಂ, ಈಸ್ ದ ಲಾರ್ಡ್, ಅಲ್ಟಿಮೇಟ್ ಲಾರ್ಡ್, ಅಲ್ಟಿಮೇಟ್ ರೂಲರ್ ಅಂಡ್ of the entire universe. And Prabhu, he is the Lord of everything. So Prabhu, he says, Bhishma says, he is the Lord of Brahma, Vishnu and all the Devatas. And this Prabhu word is very often used in the Upanishads for Lord Shiva. Something to be noted. Srashtacha Prabhurevacha. And then he continues, Brahmadayaha, Brahmadayaha, Pishachanta, Yamhi Deva Upasate. Everything from the blade of a grass till Vishnu, from Pishacha till Brahma and Vishnu and Indra, everybody worship him. There is not a person who doesn't worship Mahadeva. People like Daksha will not because of their ahankara. But otherwise, finally we saw even Daksha's ahankara was destroyed by Veerabhadra.

ಯಾಶ್ವಮೈರಯಃ ಉತ ಶ್ರೋಶಂದೋಣೋ ಭುವಃ ಭದ್ರಂ ಭದ್ರಣ್ಣಾಭಾರೇಶಮೂರ್ಜಂ ಶತಕ್ರತೋ ಇತೀಂದ್ರಾಮೃಡಯಾಸಿನಃ ಅಸ್ತಿ ಸೋಮೋ ಆಯಂ ಸುತಃ ಪಿಬನ್.

ಸಿ ಸಸ್ಮಿತಮಂ ಪಪ್ರಿತಮಂಜುಷ್ಟತಮಂ ವಹ್ನಿತಮಂ ದೇವಹೂತಮಃಕೃತಮಸಿ ಹವಿರ್ಧಾನಂದೃಗುಂಹಸ್ವಮಾಹ್ವಾರ್ಮಿತ್ರಶ್ಚ ತ್ವಾಚಕ್ಷುಷಾ ಪ್ರೇಕ್ಷೇ ಮಾಭೇರ್ಮಾ ಸಂವಿಕ್ಥಾ ಮಾತ್ವಾ ಹಿಗುಂಸಿಷಮುರುವಾತಾಯ ದೇವಸ್ಚ ತ್ವಾ ಸವಿತುಃ ಪ್ರಸವೇಶ್ವಿನೋರ್ಬಾಹುಭ್ಯಾಂ ಪೂಷ್ಣೋಹಸ್ತಾಭ್ಯಾಮಗ್ನಜೇಜುಷ್ಟನ್

ಭಿಕಾಗೆ ನಮಃ ಓಂ ವಿಶ್ವರೇತಸೇ ನಮಃ ಓಂ ವಿಶ್ವರೂಪಾಗೆ ನಮಃ ಓಂ ವಿಶ್ವವಂದ್ಯಾಗೆ ನಮಃ ಓಂ ವಿಶ್ವದೀಪ್ತಗೆ ನಮಃ ಓಂ ವಿಶ್ವೋತ್ಪತ್ತಿಕರಾಗೆ ನಮಃ.

0: ವೃಕ್ಷಾಯ ನಮಃ ಓಂ ವೃಕ್ಷಕೇತವೇ ನಮಃ ಓಂ ವೃಕ್ಷೀನಕೇಭ್ಯೋ ನಮಃ ಓಂ ವೃಕ್ಷರಾಗ ನಮಃ
1: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೆ. ಫಿಲಾಸಫಿಕಲ್ ಡಿಸ್ಕೋಸಸ್ ಅಂಡ್ ಪಿರಿಯಪುರಾಣಂ ಲೆಕ್ಚರ್ಸ್ ಇನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶಿವತತ್ವ. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services.

0: சிவாய. You're listening to Shaivam.org Radios, 24/7 spiritual channels from Shaivam.org. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Yeyarvon Kalikkaman Ayanar Puranam, presented by Sri H.S. தியாகராஜன். தேங்க்யூ. ஓம் நம சிவாய.
2: குருபியோ நம. எல்ல மகனியர்களிகோ நமஸ்கார. ஈவக நானு ஈ கலிகாமநாயனார் யாரோ அவர சரித்திர ஏன் ஒன்னு ஸ்வல்ப தெளிசிக்கொடு. சுந்தரமூர்த்தி நாயனாரவரு ஈ கலிகாமன் நாயனார் பக்கி ஈ ரீதி ஹேளிதாரே திருத்தொண்டர் தொகையினல்லி. ஏர்கோன் கலிகாமன் அடியார்க்கும் நடியேன் அந்த ஹேளிதாரே. ನಿಜಗುರು ಶಿವಯೋಗಿಯವರು ಏನು ಹೇಳ್ತಾರೆ ಅಂತಂದರೆ, ಶಿವನ ಮೆಲ್ಲಡಿ ನೋಯಲವಾನಿಯೋಳು ನಡೆಸುತ್ತಿದೆ, ತವೆ ಮುಳಿದು ನಂಬಿದೋಳು ನಂಬಿಯೋಳು ಸಂದ ಕಲಿಕಾಮನವಿರತಂ ಲೇಸುಗೊಡಲೆನಗೆ ಅಂತ ನಿಜಗುರು ಶಿವಯೋಗಿಯವರು ಹೇಳಿದ್ದಾರೆ. ಹರಿಹರ ಅವರು ಈ ರೀತಿ, ಪರಮ ಸ್ವತಂತ್ರಂ ಸಾಧ್ಯಂ ಗಿರಿಜಾವರ ನರರೆ ಹಂಪೆಯ ವಿರೂಪಾಕ್ಷಂ ಕರುಣಾಂಬೋ ನಿಧಿ ಮೆರೆದಂ ಧರೆಯೊಳು ಕಲಿಕಾಮ ದೇವರಂ ಜಿತಕಾಮಂ ಅಂತ ಹರಿಹರ ಅವರು ಹೇಳಿದ್ದಾರೆ. ಇವರು ಪೊನ್ನಿನಾಡು ಅನ್ನೋ ಪ್ರದೇಶದಲ್ಲಿ ದೇಶದಲ್ಲಿ ತಿರುಪೆರುಮಂಗಲಂ ಅನ್ನುವ ಊರಿನಲ್ಲಿ ಇರುವವರು ಇದ್ದವರು. ಇವರು ವೆಳ್ಳಾಳ ಜನಾಂಗಕ್ಕೆ ಸೇರಿದ ಮಹನೀಯರು, ಮಹಾಶಿವಭಕ್ತರು. ಅದರಲ್ಲೇನು ಸ್ವಲ್ಪವೂ ಸಂದೇಹವಿಲ್ಲ, ಶಿವಭಕ್ತರು, ಬಹಳ ಶಿವಭಕ್ತರು. ಇವರು ಈಯರ್ಕುಡಿ ಸಂತತಿ ಅಂತ ಇವರ ಸಂತತಿ ಹೆಸರು. ಮತ್ತು ಚೋಳರಾಜರಲ್ಲಿ ಇವರು ಸೇನಾಧಿಪತಿಯಾಗಿದ್ದರು. ಅಂದರೆ ಇವರ ವಂಶದವರಲ್ಲೇ ಆ ಚೋಳರಾಜರ ಇದರಲ್ಲಿ ತಲೆತಲೆಮಾರಿನಿಂದ ಸೇನಾಧಿಪತಿಗಳಾಗೇ ಇದ್ದವರು. ಇವರು ಸೇನಾಧಿಪತಿಗಳಾಗಿದ್ದವರು. ಅವರಿಗೆ ವಿಪರೀತವಾದ ಕೋಪ ಬರುತ್ತೆ. ಯಾರ ಮೇಲೆ? ಸುಂದರಮೂರ್ತಿ ಮೇಲೆ. ಎಂಥ ಸುಂದರಮೂರ್ತಿ ಇವನು, ಈಶ್ವರನ ಏನಂತ ತಿಳ್ಕೊಂಡಿದ್ದಾರೆ. ಒಳ್ಳೆ ಸ್ವಂತ ಮನೆ ಕೆಲಸ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲೋ ಹೋದರು, ಇನ್ನೊಬ್ಬರನ್ನು ಯಾರೋ ಮದುವೆ ಮಾಡಿಕೊಂಡ್ರು, ಸಂಗಲಿ ಯಾರನ್ನ ಎರಡ್ಕೊಂಡು ಕಳ್ಕೊಂಡ್ರು. ಆಮೇಲೆ ಕಣ್ಣುಗಳು ಒಂದಾದ್ಮೇಲೆ ಒಂದು ಬಂತು. ಇವಾಗ ಪರವಯಾರನ್ನು ಮನೆ ಜಗಳ ತೀರಿಸ್ಕೊಳ್ಳೋದಕ್ಕೆ ಈಶ್ವರನನ್ನು ದೂತನ ಕಳಿಸ್ತಾ ಇದ್ದಾರಲ್ಲ, ಇವ್ರಿಗೇನು ಸ್ವಲ್ಪನಾದರೂ ತಿಳುವಳಿಕೆ ಇದೆಯೇ ಪರಮೇಶ್ವರ ಯಾರು ಆತನನ್ನು ಉಪಯೋಗಿಸ್ತಂದರೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಟ್ಟಿದೆ ಈ ಕಲಿಕಾಮನಾಯನವ್ರಿಗೆ. ಈ ಕಲಿಕಾಮನಾಯನ ಏನು ಮಾಡಿದ್ರು, ಇನ್ಮೇಲೆ ಆತನ್ನು ನೋಡಬಾರ್ದು, ಸುಂದರಮೂರ್ತಿಯನ್ನು ನೋಡಬಾರ್ದು, ಒಂಥರ ದ್ವೇಷ ಬಂದುಬಿಟ್ಟಿದೆ ಅವರಿಗೆ. ಸುಂದರಮೂರ್ತಿ ಬೇರೆ. ಈ ವಿಷಯ ಸುಂದರಮೂರ್ತಿಗೆ ತಿಳಿತು. ಅಯ್ಯಯ್ಯೋ, ಒಳ್ಳೆ ಅವರು ಕೂಡ ದೊಡ್ಡ ನಾಯನಾರ ಆಯ್ತಲ್ಲ, ಅವರನ್ನು ನಾನು ನೋಡಿದ್ರೆ ಹೇಗೆ ಅಂತ ಈಶ್ವರನಲ್ಲಿ ಮೊರೆ ಹೋಗ್ತಾರೆ. ಆಗ ಪರಮೇಶ್ವರ ಹೇಳ್ತಾನೆ, ಏನಿಲ್ಲ, ಹೋಗಿ ನೋಡು, ಏನಾಗೋದಿಲ್ಲ, ನಾನೆಲ್ಲ ಸರಿ ಮಾಡ್ತೀನಿ, ಆತನಿಗೆ ಒಳ್ಳೆ ಹೊಟ್ಟೆ ನೋವು ಬರೋ ಥರ ಮಾಡ್ತೀನಿ, ನಿನ್ನ ಕೈಲಿ ವಿಭೂತಿ ಕೊಟ್ಟು ಕಳಿಸ್ತೀನಿ, ನೀನು ವಿಭೂತಿಯನ್ನು ಆತನ ಹೊಟ್ಟೆಯಲ್ಲಿ ಸವರಿದರೆ ಅವರಿಗೆ ಗುಣವಾಗಿಬಿಡುತ್ತೆ, ಅದರಿಂದ ನೀನು ಅವರನ್ನೇನು ಏನು ಸಂಕೋಚ ಪಟ್ಕೊಳ್ಳ, ಹೋಗು ಪರವಾಗಿಲ್ಲ ಅಂತ ಕಳಿಸ್ತಾರೆ. ಸರಿ, ಇವರಿಗೆ ವಿಪರೀತ ಕೋಪ ಬಂದುಬಿಟ್ಟಿದೆ, ಆತನ ನೋಡಲೇಬಾರ್ದು, ಸುಂದರಮೂರ್ತಿಯನ್ನು ನೋಡಬಾರ್ದು, ಇಂಥವನ ಇವನು ಶಿವನ ಶಿವನ ಭಕ್ತನೇ ಇವನು ಅಲ್ಲ, ನೀವನ್ನು ನೋಡಬಾರ್ದು ಅಂತ ಹೇಳುವಾಗ ಪರಮೇಶ್ವರನ ಅನುಗ್ರಹ ಪಡೆದು ಅವರು ಇವನು ನೋಡೋಕ್ಕೆ ಸುಂದರಮೂರ್ತಿ ನಾಯನವರು ವಿಭೂತಿ ತಗೊಂಡು ಬರ್ತಾ ಇದ್ದಾರೆ. ಸುಂದರಮೂರ್ತಿ ನಾಯನವರು ತಮ್ಮನ್ನು ನೋಡೋಕ್ಕೆ ಬರ್ತಾ ಇದ್ದಾರೆ ಅನ್ನೋ ವಿಷಯ ಕಲಿಕಾಮನವರಿಗೆ ಗೊತ್ತಾಯಿತು. ಅವರನ್ನು ನೋಡೋಕ್ಕೆ ಖಂಡಿತವಾಗಿ ಇಷ್ಟವಿಲ್ಲ. ಅಷ್ಟರಲ್ಲಿ ಏನಾಗಿದೆ, ಅವರು ಬರ್ತಾ ಇದ್ದವ್ರನ್ನ ಸಮಾಚಾರ ಗೊತ್ತಾಗ್ತಾ ಇದೆ. ಶಿವನ ಲೀಲೆಯಿಂದ ಇವರಿಗೆ ತಡೆಯಲಾರದ ಉದರ ಶೂಲೆ, ಹೊಟ್ಟೆ ನೋವು ವಿಪರೀತವಾಗಿ ಶುರು ಆಯಿತು. ಅಯ್ಯೋ, ಈ ಥರ ಹೊಟ್ಟೆ ನೋವು ಬೇರೆ ಶುರು ಆಗ್ತಾ ಇದೆಯಲ್ಲ, ಆತ ಬೇರೆ ಬರ್ತಾ ಇದ್ದಾನಲ್ಲ ಅಂತ ಹೇಳಿ ಹೊಟ್ಟೆ ನೋವು ಅನುಭವಿಸ್ತಾ ಇದ್ದಾರೆ. ಆದರೆ ಒಂದೇ ತೀರ್ಮಾನ, ಆತನನ್ನು ನೋಡಲೇಬಾರದು, ಅವನು ಶಿವನ ಭಕ್ತರಲ್ಲ ಅನ್ನೋ ಥರ ಇದ್ದಾರೆ. ಆಮೇಲೆ ಆ ಥರ ಇರಬೇಕಾದ್ರೆ ಅವರು ಇವರ ಊರಿನ ಎಲ್ಲೆಗೆ ಬಂದಾಗ ಇವರ ಮನೆ ಹತ್ರ ಬಂದುಬಿಟ್ಟಿದ್ದಾರೆ, ಗೊತ್ತಾಗೋಯಿತು ಸಮಾಚಾರ ಬಂದುಬಿಟ್ಟಿದ್ದಾರೆ ಅಂತ. ಏನು ಮಾಡಿದ್ರು, ಹೊಟ್ಟೆ ನೋವು ಇದ್ದರೂ ಪರವಾಗಿಲ್ಲ ನನಗೆ, ಹೊಟ್ಟೆ ಇದ್ದರೆ ನೋವು ಬರುತ್ತಲ್ವಾ, ಹೊಟ್ಟೆನೇ ಬೇಕಾಗಿಲ್ಲ, ಆತನನ್ನು ಮಾತ್ರ ನಾನು ನೋಡೋದಿಲ್ಲ ಅಂತ ಏನು ಹೇಳಿದ್ರು. ಅಷ್ಟು ದೃಢವಾದ ಒಂದು ದ್ವೇಷ ಸುಂದರಮೂರ್ತಿಯನ್ನು ಕಂಡ್ರೆ. ಹೊಟ್ಟೆ ನೋವು ಇದ್ದರೂ ಪರವಾಗಿಲ್ಲ, ಹೊಟ್ಟೆ ಇದ್ದರೆ ತಾನೇ ನೋವು ಬರುತ್ತೆ, ಬೇಕಾಗಿಲ್ಲ ಅಂತ ಹೇಳಿ ಅವರು ಮನೆ ಹತ್ತಿರ ಬರ್ತಾ ಇರುವಾಗಲೇ ಕತ್ತಿಯಿಂದ ತಮ್ಮ ಹೊಟ್ಟೆಯನ್ನು ಸೀಳ್ಕೊಂಡು ಪ್ರಾಣ ತ್ಯಾಗ ಮಾಡಿ ರಕ್ತದ ಮಣುವಿನಲ್ಲಿ ಬಿದ್ದುಬಿಟ್ರು ಕಲಿಕಾಮನಾಯನಾರು. ಅಂದರೆ ಅವರನ್ನು ನೋಡಲೇ ಕೂಡದು ಅಂತ. ಈ ಕಡೆ ಏನಾಯಿತು, ಸುಂದರಮೂರ್ತಿ ನಾಯನ ಅವರು ಮನೆ ಹತ್ರನೇ ಬಂದುಬಿಟ್ರು. ಮನೆ ಹತ್ರ ಬಂದರೆ ಆಕೆ ಕಲಿಕಾಮನಾಯನವರವರ ಹೆಂಡತಿ ಏನು ಮಾಡಿದ್ದಾರೆ, ಅಷ್ಟೊಳಗೆ ಆ ಪತಿಯ ದೇಹವನ್ನು ಬೇರೆ ಕಡೆ ಎಲ್ಲೋ ಸಾಗಿಸ್ಬಿಟ್ಟು ಮನೆಯನ್ನೆಲ್ಲ ಶುದ್ಧ ಮಾಡಿ, ಈ ಶಿವಾಚಾರ್ಯರು ಬರ್ತಾ ಇದ್ದಾರಲ್ಲ ಶಿವಶರ ಸುಂದರಮೂರ್ತಿ ಅಂತಂದರೆ ಸಾಮಾನ್ಯದವರೇ, ಅವ್ರ ಗಂಡನಿಗೂ ಅವ್ರಿಗೂ ಏನಾದರೂ ಇರಲಿ, ಆದರೆ ಅವ್ರು ಬಂದರೆ ಸರಿಯಾಗಿ ಅವರನ್ನು ಸ್ವಾಗತಿಸಿ ಮರ್ಯಾದೆಯಿಂದ ಸ್ವಾಗತಿಸಬೇಕು ಅಂತ ಹೇಳಿಬಿಟ್ಟು ಬೇಕಾದ ಏರ್ಪಾಡೆಲ್ಲ ಮಾಡಿ ಮನೆಯೆಲ್ಲ ಶುದ್ಧಗೊಳಿಸಿ ಎಲ್ಲ ಮಾಡಿ ಪೂರ್ಣ ಕುಂಭದಿಂದ ಸ್ವಾಗತಿಸೋಕ್ಕೆ ತಯಾರಾಗಿದ್ದಾರೆ. ಬೇರೆಯವರು ಬಂದು ಇವರನ್ನು ಸ್ವಾಗತಿಸ್ತಾರೆ ಮನೆಯಲ್ಲಿ, ಆಕೆ ಸ್ವಾಗತಿಸುವುದಿಲ್ಲ. ಸರಿ, ಇವರು ಬರ್ತಾರೆ, ಬಂದುಬಿಟ್ಟು ತಕ್ಷಣವೇ ಒಳಕ್ಕೆ ಬರ್ತಾರೆ, ಏರ್ಪಾಡೆಲ್ಲ ನೋಡಿ ಸರಿ ಸರಿ ಎಲ್ಲ ಸರಿಯಾಗಿದೆ ಅಂತ ಹೇಳಿಬಿಟ್ಟು, ಎಲ್ಲಿ ಕಲಿಕಾಮನಾಯನಾರು ಎಲ್ಲಿ ನಾನು ನೋಡಬೇಕು ಅವರು ಅಂತ ಹೇಳ್ತಾರೆ. ಆಗ ಹೆಂಡತಿ ಹೇಳ್ತಾರೆ, ಇಲ್ಲ ಅವರಿಗೆ ಮೈ ಹುಷಾರಿಲ್ಲ, ಈಗ ಅವರು ನೋಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ಹಾಗೆಲ್ಲ ಆಗೋದಿಲ್ಲ, ನಾನು ಖಂಡಿತವಾಗಿ ನೋಡಲೇಬೇಕು ಅಂತ ಮನೆ ಒಳಗೆ ನುಗ್ಗಿಬಿಡ್ತಾರೆ. ನುಗ್ಗಿಬಿಟ್ಟು ಒಂದೊಂದಾಗಿ ಕೊಠಡಿಯನ್ನು ನೋಡಿದ್ರೆ ಒಂದು ಕೊಠಡಿಯಲ್ಲಿ ಅವರು ರಕ್ತದ ಮಡುವಿನಲ್ಲಿ ಪ್ರಾಣ ತ್ಯಾಗ ಮಾಡಿಕೊಂಡು ಬಿದ್ದುಬಿಟ್ಟಿದ್ದಾರೆ. ನೋಡಿ ಇವರಿಗೆ ಬಹಳ ಸಂಕಟವಾಯಿತು, ಬಹಳ ಬಹಳ ಸಂಕಟವಾಯಿತು. ನನ್ನಿಂದಾಗಿ ಇನ್ನೊಬ್ಬ ಶಿವಶರಣರು ಹೀಗೆ ಪ್ರಾಣ ತ್ಯಾಗ ಮಾಡಬೇಕಾಯ್ತಲ್ಲ ಅಂತ ಸುಂದರಮೂರ್ತಿ ಅವರ ಮನಸ್ಸಿಗೆ ತಡೆಯಲಾರದ ತಾಪ ಉಂಟಾಯಿತು. ನನ್ನಿಂದ ಈತ ಪ್ರಾಣ ಬಿಟ್ಟನಲ್ಲ, ಅಯ್ಯೋ ಹೀಗಾಯ್ತಲ್ಲ ಅಂತ ಹೇಳಿಬಿಟ್ರು. ಇನ್ನು ನಾನು ತಾನೇ ಯಾಕೆ ಬದುಕಿರಬೇಕು, ಇವರೇ ಸತ್ತೋದ್ಮೇಲೆ ನನ್ನಿಂದ ಸತ್ತೋದ್ಮೇಲೆ ಇವರು ನಾನು ಯಾಕೆ ಬದುಕಿರಲಿ ಅಂತ ಹೇಳಿಬಿಟ್ಟು ತಮ್ಮವರೆಯಿಂದ ಕತ್ತಿಯನ್ನು ಸಗೋದು, ಕತ್ತಿನ ಕತ್ತಿಗೆ ಕತ್ತಿ ಹಾಕ್ಕೊಳ್ತಾರೆ. ಆಗ ಪರಮೇಶ್ವರನ ಏನು ಮಾಡ್ತಾನೆ, ಅಪ್ಪ ಇಲ್ಲಿ ಸುಮ್ಮನೆ ಸ್ವಲ್ಪ ಅಂತ ಹೇಳಿಬಿಟ್ಟು ಪ್ರತ್ಯಕ್ಷನಾಗಿ ಇಬ್ಬರನ್ನು ತಡೆದು ಕಲಿಕಾಮನಾಯನವರಿಗೆ ಅವಾಗ ಪ್ರಾಣ ಬಂದುಬಿಟ್ಟಿರುತ್ತೆ. ಪ್ರಾಣ ಬಂದು ಅವರು ಎದ್ದಾಯಿತು. ಎದ್ದಾದಮೇಲೆ ವಾಹಾ ಎಂಥ ಆಶ್ಚರ್ಯ, ಒಬ್ರಿಗೊಬ್ಬರು ಆನಂದದಿಂದ ತಬ್ಬಿಕೊಂಡರು ಮತ್ತು ಆಲಿಂಗನ ಮಾಡಿಕೊಂಡ್ರು. ಈ ರೀತಿ ಈ ಸಂಭವ ಮುಕ್ತಾಯವಾಗುತ್ತೆ, ಎಲ್ಲವೂ ಸಂತೋಷದಿಂದ. ಆಮೇಲೆ ಅವರು ಇಬ್ಬರೂ ಕೂಡ ಬಹಳ ಸ್ನೇಹದಿಂದ ಒಬ್ರಿಗೊಬ್ಬರು ತಪ್ಪಿಕೊಂಡು ಆನಂದವಾಗಿರ್ತಾರೆ. ಇಲ್ಲಿಗೆ ಈ ದಿವಸದ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.
3: ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ಗ್, ದಿ ಫಾಲೋವಿಂಗ್ ಈಸ್ ಶುಕ್ಲ ಯಜುರ್ವೇದಂ ಮಾತಿಯಾಂದಿನ ಶಾಖಾ ಅಧ್ಯಾಯ 27.

0: ಸುವಸುವಾರ್ಯಕ್ಷ್ಯತ ದೇವಾದೇವದಾನ್ಯದುಸ್ತಾನ್ಯಸ್ಮಾಚಾಸ್ವಾಚ ಗುರಸ್ವೇಷಿತಶ್ಚಾಹೋತರಸಿ ಭದ್ರವಾಚ್ಯಾ ಯಪ್ರೇಷಿತೋ ಮಾನುಷಃ ಸೂಕ್ತವಾಕಾಯ ಸೂಕ್ತಾಬ್ರೂಹಿ ಇತಿ ತ್ರಯೋವಿಂಶೋಧ್ಯಾಯಃ.
1: ಓಂ
2: ಓಂ ನಮಃ ಶಿವಾಯ. ಯು ಆರ್ ಲಿಸನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್.
1: ಓಂ ನಮಃ ಶಿವಾಯ.

ಬರಿಕ್ಷಮಸಿ ಜನ್ಮನಾಮಜಾತಾ ವಾಯುಂ ಗರ್ಭಮದತ್ಥಾತ್ತಾಮಯಾಸಂಭವತ್ಯೌರಸಿ ಜನ್ಮನಾಮಜಾತಾ ವಿತ್ತಂ ಗರ್ಭಮದತ್ಥಾತ್ತಾಮಯಾಸಂಭವ ನಕ್ಷತ್ರಾಣ್ಯಸಿ.